ಸ್ವಾಮಿಸ್ತಾವಹ ಹಸ್ತೇನ ಹಸ್ತೇನ ಈಶತ ಈಶತ ಮಾಮಾಘಶಗುಂಸಃ ಅಘಶಗುಂಸ ರುದ್ರಸ್ಯ ಅಘಶಗುಂಸ ಇತ್ಯಘ ಶಗುಂಸಃ ರುದ್ರಸ್ಯ ಹೇತಿಹಿ ಹೇತಿಃ ಪರೇ ಪರಿವಃ ವೋ ವೃಣಕ್ತೋ ವೃಣಕ್ತು ಧ್ರುವಾಃ ಧ್ರುವಾ ಅಸ್ಮಿನ್ ಅಸ್ಮಿನ್ ಗೋಪತೌ ಗೋಪತೌ ಸ್ಯಾತ ಗೋಪತಾವಿತಿ ಗೋಪತೌ ಸ್ಯಾತ ಬಹ್ವೀಃ ಬಹ್ವೀರ್ಯಜಮಾನಸ್ಯ ಯಜಮಾನಸ್ಯ ಪಶೂನ್ ಪಶೂನ್ ಪಾಹಿ ಪಾಹೀತಿ ಪಾಹಿ ಇಷೇತ್ರಿ ಚತ್ವಾರಿ ಗುಂಸತು ಯಜ್ಞಸ್ಯ ಘೋಷತು ಘೋಷದಸಿ ಅಸಿ ಪ್ರತ್ಯುಷ್ಟಂ ಪ್ರತ್ಯುಷ್ಟಗಂ ರಕ್ಷಃ ಪ್ರತ್ಯುಷ್ಟಮಿತಿ ಪ್ರತಿ ಉಷ್ಟಂ ರಕ್ಷಃ ಪ್ರತ್ಯುಷ್ಟಾಃ ಪ್ರತ್ಯುಷ್ಟ ಅರಾತಯಃ ಪ್ರತ್ಯುಷ್ಟ ಇತಿ ಪ್ರತಿ ಉಷ್ಟಾಃ ಅರಾತಯಃ ಪ್ರಾಪ್ರೇಯಂ ಇಯಮಗಾತ್ ಅಗಾಧ್ಯಷಣಾ ಧಿಷಣಾ ಬರ್ಹಿಃ ಬರ್ಹಿರಚ್ಛ ಅಚ್ಛ ಮನುನಾ ಮನುನಾ ಕೃತಾ ಕೃತಾ ಸ್ವಧಯಾ ಸ್ವಧಯಾ ವಿತಷ್ಟ ಸ್ವಧಯೇತಿ ಸ್ವಧಯಾ ವಿತಷ್ಟಾತೇ ವಿತಷ್ಟೇತಿ ವಿತಷ್ಟಾ ತ ಆವಹಂತಿ ವಹಂತಿ ಕವಯಃ ಕವಯ

ಹರ್ತಾವರೈರಚ್ಯುರತ ವರೈ ಊರ್ಮಿಣೈರ್ಮಧುಮತ್ತಮಾಃ ಮಧುಮತ್ತಮ ಮಂದ್ರಾಃ ಮಧುಮತ್ತಮಾ ಇತಿ ಮಧುಮತ್ತಮಃ ಮಂದ್ರಾ ಧನಸ್ಯ ಧನಸ್ಯ ಸಾತಯೇ ಸಾತಯೇ ಸೋಮೇನ ಸೋಮೇನ ತ್ವಾ ತ್ವಾ ಆತನಚ್ಮಿ ತನಚ್ಮಿ ಇಂದ್ರಾಯ ಇಂದ್ರಾಯ ದಧೀ ದಧಿ ವಿಷ್ಣೋ ವಿಷ್ಣೋ ಹವ್ಯಂ ವಿಷ್ಣೋ ಇತಿ ವಿಷ್ಣೋ ಹವ್ಯಂ ರಕ್ಷಸ್ವ ರಕ್ಷಸ್ವೇತಿ ರಕ್ಷಸ್ವ ಸೋಮೇನಾಷ್ಟೌ ಚ ಕರ್ಮಣೇವಾಂ ವಾಂ ದೇವೇಭ್ಯಃ ದೇವೇಭ್ಯಶ್ಚ ಕೇಯಂ ಸಕೇಯಂ ವೇಷಾಯ ವೇಷಾಯ ತ್ವಾ ತ್ವಾ ಪ್ರತ್ಯುಷ್ಟಂ ಪ್ರತ್ಯುಷ್ಟಕಂ ರಕ್ಷಃ ಪ್ರತ್ಯುಷ್ಟಮಿತಿ ಪ್ರತಿ ಉಷ್ಟಂ ರಕ್ಷಃ ಪ್ರತ್ಯುಷ್ಟಾಃ ಪ್ರತ್ಯುಷ್ಟ ಅರಾತಯಃ ಪ್ರತ್ಯುಷ್ಟ ಇತಿ ಪ್ರತಿ ಉಷ್ಟಃ ಅರಾತಯೋ ಧೂಃ ಧೂರಸಿ ಅಸಿ ಧೂರ್ವಾ ಧೂರ್ವ ಧೂರ್ವಂತಂ ಧೂರ್ವಂತಂ ಧೂರ್ವಾ ಧೂರ್ವತಂ ತಂಯಃ ಯೋಸ್ಮಾನ್ ಅಸ್ಮಾನ್ ಧೂರ್ವತಿ ಧೂರ್ವತಿ ತಂ ತಂ ಧೂರ್ವ ಧೂರ್ವಯಂ ಯಂ ವಯಂ ವಯಂ ಧೂರ್ವಾಮಃ ಧೂರ್ವಾಮಸ್ತ್ವಂ ತ್ವಂ ದೇವಾನಾಂ ದೇವಾನಾಮಸಿ ಅಸಿ ಸಸ್ನಿತಮಂ ಸಸ್ನಿತಮಂ ಪಪ್ರಿತಮಂ ಓಂ ಸಸ್ನಿತಮಿತಿ ಸಸ್ನಿತಮಂ ಪಪ್ರಿತಮಂ ಜುಷ್ಟತಮಂ ಪಪ್ರಿತಮಿತಿ ಪಪ್ರಿತಮಂ ಜುಷ್ಟತಮಂ ವನ್ಹಿತಮಂ ಜುಷ್ಟತಮಿತಿ ಜುಷ್ಟತಮಂ ವನ್ಹಿತಮಂ ದೇವಹೂತಮಂ ವನ್ಹಿತಮಿತಿ ವನ್ಹಿತಮಂ ದೇವಹೂತಮಃಕೃತಂ ದೇವಹೂತಮಿತಿ ದೇವ ಹೂತಮಂ ಅಹ್ಕೃತಮಸಿ ಅಸಿ ಹವಿರ್ಧಾನಂ ಹವಿರ್ಧಾನಂ ದೃಗುಂಹಸ್ವ ಹವಿರ್ಧಾನಮಿತಿ ಹವಿಃ ಧಾನಂ ದೃಗುಂಹಸ್ವ ಮಾ ಮಾಹ್ವಾಹ್ವಾರ್ಮಿತ್ರಸ್ಯ ಮಿತ್ರಸ್ಯತ್ವಾ

ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣಮಾಮಿ ಮುದಾನ್ವಹಂ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಗೇಂದ್ರಕನ್ಯಾ ವೃಷಗೇತನಾಭ್ಯಾಂ ನಮೋ ನಮಃ ಶಂಕರಪಾರ್ವತಿ.

0: ವಂದೇ ಪನ್ನಗಭೂಷಣ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಗವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
1: ಸರ್ವಭಾವನಃ
0: ಹರಶ್ಚ ಹರಿಣಾಕ್ಷಶ್ಚ
1: ಸರ್ವಭೂತಹರಃ
0: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
1: ಭಗವಾನ್
0: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
1: ಭೂತಭಾವನಃ
0: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸ್ರುವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಮರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
0: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪಥಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಾ ಮಹಾತೇಜಾ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಗಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ நட்சத்திரவிக்கிரகமதிஹ குணபுத்திஹ லயோ அகமஹ பிரஜாபதிஹ விஸ்வபாஹுஹ விபாகஹ சர்வதோமுகஹ விமோசனஹ சுசரணஹ ஹிரண்யகவசோத்பவஹ மேகஜஹ பலசாரீ ச மஹீசாரீ அஸ்துதஸ்ததா சர்வசூர்ய வினோதீ ச சர்வவாத்ய பரிக்ரஹ
2: யாலரூபோ
0: குஹாவாசி கிரகமாலி தரங்கவித் த்ரிதஷஹ காலதிருக் கர்ம சர்வபந்த விமோசனஹ பந்தனஸ்து அசுரேந்திராணாம் யுதி சத்ருவினாசனஹ சாங்க்யப்ரஸாதஹ துர்வாசாஹ சர்வசாது நிஷேவிதஹ ப்ரஸ்கந்தனஹ விபாகஜ்ஞஹ அதுல்யஹ யஜ்ஞபாகவித் சர்வவாசஹ சர்வசாரீ துர்வாச வாசவஹ அமரஹ ஹேமோ ஹேமகரஹ யஜ்ஞஹ சர்வதாரீ தரோத்தமஹ லோஹிதாட்சஹ மஹாட்சஸ்ய விஜயாட்சஹ விஷாரதஹ சங்கிரஹ நிக்ரஹ கர்த்தா சர்வசீர நிவாசனஹ முக்யஹ அமுக்யஸ்ய தேஹஸ்ய காலஹிஹ சர்வகாமதஹ சர்வகாலப்ரஸாதஸ்ய சுபலஹ பலரூபப்ருத் சர்வகாமப்ரதஸ்யைவ சர்வதஹ சர்வதோமுக ஆகாஷநிர்விரூபஸ்ய நிபாதஹ அவஷஹ கஹஹ ரௌத்ரரூபோ அம்சுராதித்யஹ பஹுரஷ்மிஹ சுவச்சசி வசுவேகஹ மஹாவேகஹ மனோவேகஹ நிஷாசரஹ சர்வவாசி ஸ்ரீயாவாசி உபதேசகரஹ அகரஹ முனிஹ ஆத்மா நிராலோகஹ சம்மக்னஸ்ய சஹஸ்ரதஹ பக்ஷீச்ச பிரக்ஷரூபஸ்ய அதிதீப்தோ விஷாம்பதிஹ உன்மாதஹ மதனஹ காமஹ அஸ்வத்தஹ அர்த்தகரஹ இஷஹ வாமதேவஸ்ய வாமஸ்ய ப்ராக்தட்சிணஹ உதங்முகஹ சித்தயோகி மகர்ஷிஷ்ச சித்தார்த்தஹ சித்தசாதகஹ பிக்ஷுஷ்ச பிக்ஷுரூபஸ்ய விபணஹ மிருதுஹ அவ்யயஹ மஹாசேனஹ விஷாகஸ்ய ஷஷ்டிபாகஹ கவாம்பதிஹ வஜ்ரஹஸ்தஸ்ய விஷ்கம்பீ சமூஸ்தம்பனயேவச விருத்தவிருத்தகரஹ தாலஹ மதுஹ மதுகலோசனஹ வாசஸ்பத்யஹ வாஜசனஹ நித்யம் ஆஶ்ரிதபூஜிதஹ ப்ரஹ்மச்சாரி லோகச்சாரி சர்வச்சாரி விசாரவித் ஈசானஹ ஈஸ்வரஹ காலஹ நிஷாச்சாரி பினாகபிருத் நிமித்தஸ்தஹ நிமித்தஞ்ச நந்திஹ நந்தகிரோஹரிஹ நந்தீஸ்வரஸ்ச நந்தீச்ச நந்தனஹ நந்திவர்தனஹ பகஹாரி நிகந்தாச்ச காலஹ ப்ரஹ்மா பிதாமஹ சதுர்முகஹ மஹாலிங்கஹ சாருலிங்கஹ ததேவச லிங்காத்யக்ஷஹ சுராத்யக்ஷஹ யோகாத்யக்ஷஹ யுகாவஹஹ பீஜாத்யக்ஷஹ பீஜகர்த்தா அத்யாத்ம அனுகதோ பலஹ இதிஹாஸஹ சகல்பஸ்ய கௌதமஹ அத நிஷாகரஹ தம்போஹி அதம்பஹ வைதம்பஹ வஷ்யஹ வஷகரஹ கலிஹ லோககர்த்தா பசுபதிஹ மஹாகர்த்தா அனூஷதஹ அக்ஷரம் பரமம் ப்ரஹ்ம பலவான் சக்தயேவ ச நீதிஹ அநீதிஹ சுத்தாத்மா சுத்தஹ மான்யஹ கதாகதஹ பஹுப்ரஸாதஹ சுஸ்வப்னஹ தர்ப்பணஹ அத து அமித்ரவிஜித் வேதகாரஹ மந்த்ரகாரஹ வித்வான் சமரமர்தனஹ மஹாமேகநிவாசீ ச மஹாகோரோ வசீகரஹ அக்னிஜ்வாலஹ மஹாஜ்வாலஹ அதிதூமோ குதோஹவிஹ ருஷபஹ சங்கரஹ நித்யம் வர்ச்சஸ்வி தூமகேதனஹ நீலஹ ததாங்குலப்தஸ்ய சோபனஹ நிரவக்ரஹ கஸ்திதஹ கஸ்திபாகஸ்ய பாகி பாககரோ லகுஹ உத்சங்கஸ்ய மஹாங்கஸ்ய மஹாகர்ப பராயணஹ கிருஷ்ணவர்ணஹ சுவர்ணஸ்ய இந்திரியம் சர்வதேஹினாம் மஹாபாதோ மஹாஹஸ்தஹ மஹாகாயோ மஹாயஷாஹ மஹாமூர்தா மஹாமாத்ரஹ மஹாநேத்ரஹ நிஷாலேஹ மஹாந்தகஹ மஹாகர்ணஹ மஹோஷ்டஸ்ய மஹாஹனுஹ மஹாநாசஹ மஹாகம்புஹ மஹாக்ரீவஹ ஸ்மசானபாக் மஹாவக்ஷா மஹோரஸ்கஹ அந்தராத்மா மிருகாலயஹ லம்பனஹ லம்பிதோஷ்டஸ்ய மஹாமாயஹ பயோநிதிஹ மஹாதந்தஹ மஹாதம்ஷ்ட்ரஹ மஹாஜிஹ்வஹ மஹாமுகா மஹாநகோ மஹாரோமா மஹாகேஷஹ மஹாஜடஹ பிரசன்னஸ்ய பிரசாதஸ்ய பிரத்யஹ கிரிசாதனஹ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷ್ಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಿಚ್ಛವಿಃ ನಾಭಿಃ ನಂದಕರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿ ಭಸ್ಮಾಶಯಃ ಭಸ್ಮಗೋಪ್ತ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
0: ಸ ಯಜ್ಞಾರಿಃ ಸ ಕಾಮಾರಿಃ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಾ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಃ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮುಕುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
0: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾದಾಧುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
0: ಸುಪರ್ವಣಾಂ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭೂ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲ ಸಮಾಂನಾಯ ಅಸಮಾಂನಾಯ ತೀರ್ಥದೇವ ಮಹಾರಥ ನಿರ್ಜೀವ ಜೀವನ ಮಂತ್ರ ಶುಭಾಕ್ಷ ಬಹುಕರ್ಕಶ
2: ರತ್ನಪ್ರಭೂತ
0: ರಕ್ತಾಂಗ ಮಹಾರ್ನವ ನಿಪಾನವಿತ್ ಮೂಲಂ ವಿಶಾಲ ಅಮೃತ ವ್ಯಕ್ತಾವ್ಯಕ್ತ ತಪೋನಿಧಿ ಆರೋಹಣ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪ ಮಹಾಕಲ್ಪ ಯೋಗ ಯುಗಹರೋಹರಿ ಯುಗರೂಪ ಮಹಾರೂಪ ಮಹಾನಾಗಹನೋ ವಧ ನ್ಯಾಯ ನಿರ್ವಪಣ ಪಾದ ಪಂಡಿತೋ ಹಿ ಅಚಲೋಪಮ ಬಹುಮಾಲ ಮಹಾಮಾಲ ಶಶಿ ಹರಿಸುಲೋಚನ ವಿಸ್ತಾರ ಲವಣ ಕೂಪ ತ್ರಿಯುಗ ಸಫಲೋದಯ ತ್ರಿಲೋಚನ ಉಷಣ್ಣಾಂಗ ಮಣಿವಿದ್ಧ ಜಟಾಧರ ಬಿಂದು ವಿಸರ್ಗ ಸುಮುಖ ಶರ ಸರ್ವಾಯುಧ ಸಹ ನಿವೇದನ ಸುಖಾಜಾತ ಸುಗಂಧಾರೋ ಮಹಾಧನು ಗಂಧವಾಲೀಜ ಭಗವಾನ್ ಉತ್ಥಾನ ಸರ್ವಕರ್ಮಣಾಂ ಮಂಥಾನ ಬಹುಲ ವಾಯು ಸಕಲ ಸರ್ವಲೋಚನ ತಲಸ್ಥಾಲ ಕರಸ್ಥಾಲಿ ಊರ್ಧ್ವಸಂಹನನೋ ಮಹಾನ್ ಕ್ಷತ್ರಂ ಸುಕ್ಷತ್ರ ವಿಖ್ಯಾತ ಲೋಕ ಸರ್ವಾಶ್ರಯ ಕ್ರಮ ಮುಂಡ ವಿರೂಪ ವಿಕೃತ ದಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ
2: ಕಕಬೋ
0: ವಜ್ರೀ ಶತಜಿಹ್ವ ಸಹಸ್ರವಾದ್ ಸಹಸ್ರಮೂರ್ಧ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರ ಕನಿಷ್ಠ ಕೃಷ್ಣಪಿಂಗಲ ಬ್ರಹ್ಮದಂಡ ವಿನಿರ್ಮಾತ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭ ಮಹಾಗರ್ಭ ಬ್ರಹ್ಮಗರ್ಭ ಜಲೋದ್ಭವ ಗವಸ್ತಿ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಚಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿಃ ಪಿನಾಕಧೃತ್ ಉಮಾಪತಿಃ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕೃಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿ ಸಾರ್ಥಂ ಬ್ರಹ್ಮಚಾರಿ ಜಿತೇಂದ್ರಿಯ ಅಭಗ್ನಯೋಗ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಪಾದಾಭ್ಯಂ ಪಯಸಿಯ ಬೃಹಸ್ಪತಯೇ ಪಾಂತಾಯ ತರಿಣವ ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯ ಸ್ತ್ರಿಗ್ಗಂ ಶಾಯರೈವತಾಯದ್ವಾದಶಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತ್ನಿ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Dandi Adigal Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்ல மகனியர்களுக்கும் நமஸ்கார. ஈ தினத வீடியோ பிராரம்பிசுவதற்கு முன்சே நாரத பக்தி சூத்திரதிந்த ஒன்று சூத்திர அதன் ஹேள்பேக்கு அந்த இஷ்டப்படுத்தீனி. இது பக்தி ஹேகிரபேக்கு அந்த விவரிசித்த சர்வதா சர்வபாவேன ನಿಶ್ಚಿತಿಂತ್ಯೈರ್ ಭಗವಾನ್ ಏವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ ಏವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿ ಅಡಿಗಲ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳು ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೇನೆ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೆ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು, ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು, ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಆದ್ದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು, ಅಲ್ಲಿ ಕಂಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು, ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟು ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ, ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ, ಕಣ್ಣಿಲ್ಲ ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವಾ ನಿನಗೆ, ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈಲಿಂದ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದರು, ಅವಮಾನ ಮಾಡಿದ್ರು, ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರಬಹುದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು, ಅಪ್ಪ ನೋಡು ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು, ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು, ನೀವು ಏನು ಮಾಡಿದಿರಿ ಇವರಿಗೆ ಅಂತ. ಹೌದು, ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವರು ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದು ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿಯಡೆಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು. ಕಣ್ಣು ತೆಗೆದು ನೋಡ್ತಾರೆ, ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು. ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲೇ ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕೊಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ಮೇಲೆ ತಕ್ಷಣದಿಂದ ನಡೆಯಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸೋ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗೋ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajur Vedam, Karma Shaka, Adhyayam 25.
4: Atha Panchavimsho Adhyayaha. Om Hiranyagarbha Samavartata Agrehe Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ ಯಸ್ತೇ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇ ವಾಯಾ ಅಂತರಿಕ್ಷೇ ಮಹಿಮಾ ಸಂಬಭೂವ ಯಸ್ತೇ ದಿವಿ ಸೂರ್ಯೇ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ಸ್ವಾಹಾ ದೇವೇಭ್ಯಃ. ಯಃ ಪ್ರಾಣತೋ ನಿಮಿಷತೋ ಮಾಹಿ ತ್ವೈಕ ಇದ್ರಾಜಾ ಜಗಾತೋ ಬಭೂವ. ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹಾಮ್ಯೇಷ ತೇಯೋ ನಿಶ್ಚಂದ್ರಮಾಸ್ತೆ ಮಹಿಮಾ. यस्ते रात्रौ संवत्सरे माहिमासं बभूव यस्ते पृथिव्यामग्नौ माहिमा सं बभूव यस्ते नक्षत्रेषु चन्द्रमासि महिमासं बभूव तस्मै ते महिम्ने प्रजापातये देवेभ्यः स्वाहा युञ्जन्ति ब्रध्नमारुषम् चरन्तम् परीतस्थुषाः रोचन्ते रोचना दिवि युञ्जन्त्यस्य काम्या हरिविपक्षसारथे शोणा धृष्णो नृवाहास यद्वातो अपो अगानीगन् प्रियामिन्द्रस्य तन्वम् एतग्स्तोतरनेन पथा पुनरश्वमावर्तयासिनः वसावस्त्वाञ्जन्तुगायत्रेण छन्दासा रुद्रास्त्वाञ्जन्तुत्रैष्टुभ्येन छन्दासा आदित्यास्त्वाञ्जन्तु जागातेन छन्दासा भूर्भुवस्वर्लाजी छाचीन्यव्येगव्ये एतदन्नामत्तदेव एतदन्नामद्धिप्रजापते कस्वीदे काकी चारति गौस्विज्जायते पुनः किग्गिस्विद्धिमस्याभेषजङ्गिम् वावपानम् महत् सूर्या एकाकी चारति चन्द्रमा जायते पुनः अग्निर्हिमस्याभेषजम् भूमिरावपानम् महत् कास्वीदासीत् पूर्वचित्तिः किग्गिस्वीदासीत् बृहद्वयाः कास्वीदासीत् पिलिप्पिला कास्वीदासीत् पिशङ्गिला द्यौरासीत् पूर्वचित्तिरश्वा आसीद् बृहद्वयाः अवीरासीत् पिलिप्पिला रात्रिरासीत् पिशङ्गिला वायुष्ट्वापचतैरावत्वसीदग्रीवश्चागैः न्यग्रोधश्चमसैः शल्मलिर्वृद्ध्या एषस्य राथ्यो वृषापद्भिश्चतुर्भिरेदागन् ब्रह्मा कृष्णश्च नोऽवतु नमोऽग्नये सज्ञेषितो रश्मिना रथः सज्ञेषितो रश्मिना हयाः सज्ञेषितो अप्स्वप्सुजा ब्रह्मा सोमा पुरोगवः स्वयं वा जिज्ञस्तन्वं कल्पयस्व स्वयं याजस्व स्वयं जूषस्व महिमा तेन्येन न सन्नशे न वा उ एतन्म्रियसि नरिष्यसि देवा इदेशि पथिभिः सुगेभिः यत्रासा ते सुकृतो यत्र ते ययुस्तत्र त्वा देवः साविता दाधातु अग्निः पशुरासीत्तेनायजन्त

ಸಂಜಿನ ಏಕರಿಪುಂಸತಿಷ್ಠಾ ಪ್ರತಿಷ್ಠಿತ್ಯೈ ಪ್ರತಿಷ್ಠಾಶ್ಯೇಕರಿಪುಂಸೋತೋ ಏಕರಿಪುಂಸತಿ ತ್ರಿಕೋರಿಕಾರಪತ್ಯಸ್ತ್ರಿಜಿಕಾ ಪ್ರತಿಷ್ಠಿತ್ಯೈ ಪ್ರತಿಷ್ಠಾಶ್ಯೇಕರಿಪುಂಸೋತೋ ಏಕರಿಪುಂಸತಿ ವಿಕಾರಪತ್ಯಸ್ತ್ರಿಜಿಕಾ ತ್ರಯೋ ವಾ ಇಮೇ ಲೋಕಾತ್ ಇಮಾನೇವ ಲೋಕಾನ್ ಆಪ್ನೋತಿ ಪಂಚದಿತಿ ಕಾರ್ಯಾಂತೋ ಯಜ್ಞೋ ಯಾವಾನೇವ ಯಜ್ಞಸ್ತಮಾಲಭ್ಯ ಚತುರ್ಭ್ಯಸ್ತನ್ನಿವಪತಿ ಚತ್ವಾರಿ ವೈ ಛಂದಾಗುಂ ಛಂದೋಭಿರೇವ ಸನ್ನಿವಪತ್ಯಥೋ ಬ್ರಹ್ಮ ವೈ ಛಂದಾಗುಂ ಬ್ರಹ್ಮಣೈವ ಸನ್ನಿವಪತಿ ಕ್ಷತ್ರಂ ವಾ ಏಷೋ ಅಸ್ಮಿ ಯಶ್ಚೀಯತೆ ಕ್ಷತ್ರಯ್ಯ ಉಕ್ತೋ ಬ್ರಹ್ಮ ಯಜುರ್ಯದಿಶಾ ಸನ್ನಿವಪತಿ ಬ್ರಹ್ಮಣ ವಾ ಏತತ್ ಕ್ಷತ್ರಗುಂ ಸನ್ನಯತಿ ತಸ್ಮಾತ್ ಬ್ರಹ್ಮಣ ಕ್ಷತ್ರಗುಂ ಸಂಚೇತಿ ವಿಚತ್ವೌ ವಾ ಏತೌ ವ್ಯಾಕ್ರೌ ಸಂಪದ್ಯೇತೇತಾ ಈಶ್ವರಾ ಶಾಂತೌ ಯಜಮಾನ ಪುಂಸಿ ಧೋರ್ಯದಾಹ ನವತನ್ನ ಸಮನಸೌ ಸಮೋಕಸೌ ಸಚೇತಸಾ ಅರೇಪಸಾ ಇತಿ ಶಮಯತ್ಯೇವ ನ್ಯುಪ್ಯತೆ ಯಜಮಾನಸ್ಯಾಹಿ ಪುಂಸಾಯ ಋತುಭಿರ್ವೈ ಪೃಥಿವ್ಯಾ ವೀರ್ಯಾಮುದ್ಯಮನ್ ತತ್ಪೃಥುಭಿಸ್ತಂ ಪುನಶ್ಚ ಚೇದಾಹ ಪ್ರಜಾಪತಿರ್ವಿಶ್ವಕರ್ಮಾ ವಿಮುಂಚತ್ವಿಧಿ ಪ್ರಜಾಪತಿರೇವೈನಂ ವಿಮುಂಚತಿ ವಿಶ್ವಕರ್ಮಾ ವಿಮುಂಚತಿ ಅಥೈತಾನೈರರ್ಹಿ ಸ್ಥಿರಸ್ಥಿಷಪಕ್ವಾ ಭವಂತೇ ದಧಿ ನಿರ್ವೃತ್ಯಾಮನ್ನಸ್ಯ ಕೃಷ್ಣ ಭವಂತೇತದ್ದಿ ನಿವೃತ್ಯಾರೋಪಮೇತದ್ದಾದಿಶ ಗುಂಹಾಂತ್ಯೇಷಾಹಿ ನಿವೃತ್ಯಾರಿಕ್ತಾತ್ ಸುಕೃತಾಹಿರಿಣೇತರಾಚೀರ್ನಿದಧಾತ್ಯೇತದ್ದಿ ನಿರ್ವೃತಿಗೃಹೀತಂ ಪೃಥಿವ್ಯಾ ನಿರ್ವೃತಿಗೃಹೀತ ಏವ ನಿರ್ವೃತಿ ನಿರಪದಯತೆ ಪ್ರಾಣಮೇವಾಸ್ಯ ಪ್ರಥಮಯಾ ವಂಶಸ್ಯ ಬಾಣಂ ದ್ವಿತೀಯಯಾ ಜ್ಞಾನಂ ತೃತೀಯಯಾ ಪೋತ್ರ್ಯಕ್ಷರೋ ವೈ ಪುರುಷೋ ಯಾವಾನೇವ ಪುರುಷಸ್ತನ್ನಿರ್ವೃತ್ಯಾ ಆತ್ಮನೋ ಮುಂಚರಿ ನಿರ್ವೈ ಕರ್ಮಣ ಉಪದೃಷ್ಟಿಕಾಸ್ತಾರೇತಾಸ್ತೇನ ಭಾಗದೇಯೇನ ಜಮಯುತ್ವಾದಸ ಪಿತೃಪ್ರಸೂತೋಗ್ನಿಂಜಿನುತೇ ಯಂತೇ ದೇವಿ ನಿರ್ವೃತಿರಾಭವಂದೇ ಚಾಲಮಿಷ್ಟಕಾಸ್ಮದ್ಯಸ್ಥಿತಿ ನಿರ್ವೃತಿ ಪಾಶಮೇವೋನ್ಮುಚ್ಚತ ಆತ್ಮನೋ ಹಿ ಪುಂಸಾಯೈ ಯದಸ್ಯ ಪಾರಯ ರಜಸೋ ಮಹಶ್ಚಿತ್ರಂ ಜ್ಯೋತಿರಜಾಯತ ತನ್ನಃ ಪರಚರುದಿತ್ವಿಷೋಗ್ನೇ ವೈಶ್ವಾ ನರಃ ಸ್ವಾಹೇತ್ಯ ಪರಿಚಿಂಧನ್ ಪರ್ಯೇತಿ ನಿರ್ವೃತ್ಯಾ ಅನ್ನಾಂ ವಾ ಏತತ್ ಭೂತ್ಯೈ ನಾಮ ವರ್ತಂತೆ ಭೂತಿರೇವ ಭೂತ್ವಾ ವರ್ತತ ಆತ್ಮನೋ ಹಿ ಪುಂಸಾಯ ಅನಪೇಕ್ಷಮಾಣ ಆಯಂತೆ ನಿರ್ವೃತ್ಯಾ ಅನ್ನಂ ವಾಯತ ಪರಂ

ಪ್ರತಿಷ್ಠತಿ ಬಸವೋ ವಾ ಇಷ್ಟಗಾನ ವೈದೇ ಬಸವ ಆಯವದೇ ಪ್ರಮಂತ್ಯೇಶ ದೂರ್ವೇಷ್ಟಕಾಮುಪದಧಾತ್ಯಾಜಲನ ವಾ ಏತತ್ಕ್ರಿಯತೇ ಪಶೂನಾಂ ಯತ್ಯಾದೈಶಾ ವಾ ಬಭೃತೋ ವ್ಯರೋದ್ಯಯಮಾನ ಲೋಕ ಮಂದೇನ ದಾದಾರಭ್ಯಾ ದ್ರವ್ಯೋ ಮಂದೇನ ವೃಂದ ಏತಯಾ ವೈ ದೇವಾಸುರಾಣಾಂ ವಾಮಂ ಪಶೂನ್ ವೃಂದತ ತತ್ವಾಮೃತೋ ವಾಮಂ ವೃತ್ತಾ ಛಂದಾಗಂ ಶಿವೈ ದೇವಾನಾಂ ವಾಮಂ ಬಸವತ್ತಚ್ಛಂದಾಗಸ್ಯೇವೈತಯಾ ವಾಮಂ ಪಶೂನ್ ಯಜಮಾನೋ ಭ್ರಾತೃವ್ಯಸ್ಯ ವೃಂದೇ ದೈತೇ ತಸ್ಯುಚ್ಛತಿ ಯಂ ವೈ ವಿರಾಟ್ ಅಸೌವಾ ಸ್ವರಾಡಸ ಏವರೆ ತಸ್ಯುಚ್ಛತಿ ಯಂ ವ್ರಜನಯತಿ

ಭವತ್ಯಾತ್ಮನಾಪರಾಸ್ತ್ಯ ಭ್ರಾತೃವ್ಯೋ ಭವತ್ಯೇಷಾ ವಾ ಅಗನ್ನ ಅಜ್ನೇಸ್ತಾತ್ ಸಪತ್ನೋ ಭವದೀಯ ಏತಾ ಮುಪದದಾತ್ ಭೋ ದೇವ ಲಕ್ಷ್ಮಂ ವಾ ಏಷಾ ದೇವ ಲಕ್ಷ್ಮಣೇ ವೈ.

ಕಾಭವಂತೆ ಅಥೈಷ ಪೂರ್ಣಸ್ಮಶಾನದಿ ಗೋವಾ ಚೀಯಂತೆ ದೇವ ಕೂರ್ಮೋಪದಿತ್ತೇನಾತ್ಮದಂತಿ ಪಶೂನಾಂ ವಾ ಏಷ ಮೇಧ ಏತಂ ಕೂರ್ಮೋ ಅತೈತೇನ ವಾ ಏಷೋಸ್ಮಶಾನಚಿತ್ತೇನಾತ್ಮದಂತಿ ಪಶೂನಾಂ ವಾ ಏಷ ಮೇಧಸ್ತಮೇವೈ ಮೇಧಂ ಪಶ್ಯಂತೇನಂ ಪಶವೋನುಮುಚ್ಯಂತೆ ಉಪತಿಷ್ಠಂತೆ ಪ್ರತ್ಯಂಚಸ್ತಾದಯದಿ ಪ್ರತ್ಯಂಚೋ ಹಿ ಪಶವೋ ಮೇಧಂ ಉಪತಿಷ್ಠಂತೆ ತ್ಯಾವಾ ಪೃಥಿವೀಯಾ ಸಾದಯದಿ ತ್ಯಾವಾ ಪೃಥಿವೀ ಪಶವೋ ನೋಪತಿಷ್ಠಂತೆ

ಮುಲೋಕಲಂಕಾರ್ಯಮೇತಾವತ್ತೇ ವಿಷ್ಣೋರ್ವಿಷ್ಣುರ್ವಾತನ್ನಾಭ್ಯಾಮತ್ನಿಶ್ಚೀಯತ ಆತ್ಮಿಷ್ಟೇತವ್ಯಾಹ್ಯಾರೋರ್ವಾಂಬರೋಜದೌದುಂಬರ ಮುಲೋಕಲಂ ಭವತ್ಯೋರ್ಜಿವಾ ಏತದಗ್ನಿಶ್ಚೀಯತೆ ವೈಷ್ಣವ್ಯಾಪಾದಯತೆ ವೈಷ್ಣವತ್ವೇಷೋಕಲಕ್ಷಸ್ವೈವ ದೇವತಯಾ ದೈಶೋಜಾ ಪೃಥಿವ್ಯಾ ಮಧೋ ಪೂರೈತವ್ಯಾ ಆಹಾಸ್ಯ

ಪಶವಸ್ತಸ್ಮಂತರ್ಗದೂರ್ಜಾತರ ಪಶವೋಸ್ತಾಯತನತ್ವಾಯಂ ಕಾಮಜೇತ ಪಶುಮಾನ್ ಸ್ಯಾದಿತ್ತಸ್ಯ ಸಮೀಚೀನಾನಿ ಪಶುಶೀರ್ಷಾನ್ಯುಪದದಾತ್ ಸಮೀಚ ಏವಾಸ್ಮೈ ಪಶೂನುಪದದಾತಿ ಪಶುಮಾನ್ ಭವತ್ಯತಯಂ ಕಾಮಯೇತ ಪಶು ಸ್ಯಾದಿತ್ತಸ್ಯ ವಿಶೂಚೀನಾನಿ ಪರಜಯದುಪದದಾತಿ ವಿಶೂಚ ಏವ ಅಭಯಂ ಕಾಮಯೇತ ಪಶು ಸ್ಯಾದಿತ್ತಸ್ಯ ವಿಶೋಚೀನಾನಿ ಪಶುಶೀರ್ಷಾನ್ಯುಪದ್ಯಾಶೋಚ ಏವಶೂನುಪದಾತಿ ಪಶುಭಿರೇತಯಾ ವೈಸಾಶ್ರೇಷ್ಟಕಾಸ್ತಾಸ್ತೋಭವತ್ಯಕ್ಷೋಹಿತೋಕಾರತಾಸ್ಯಾಪರ್ನಾಕೋಪದೌ ಸಹಸ್ರಂ ಪಶೂನ್ ಪ್ರಾಭತ್ರಸಹಸ್ರಂ ಪಶೂನಾಪ್ನೋತಿ ಪುರುಷಶೀರ್ಷೋಪದಾತ್ಯೇಷೈ ಪಶೂನಾಂ ವೀರ್ಯವತ್ಸಮೋ ವೀರ್ಯಮಸ್ಮಿನ್ ದದಾತ್ಯೇಕ ಉಪದದಾತ್ಯೇಕಥಾಸ್ಮಿನ್ ವೀರ್ಯಂ ದದಾತಿ ಶೌರ್ಯಂ ಪುರುಷಶೀರ್ಷಮಭಿಜೋತಿ ಸ್ವರ್ಗಸ್ಯ ಲೋಕಸ್ಯ ಸಮೃದ್ಧಿ ಶೌರ್ಯವಾಕ್ಯೇಷ ಮೈತ್ರವರ್ಣೇಹವಿರವೈ ಮಿತ್ರೋ ರಾತ್ರಿರ್ವರುಣೋರಾತ್ರಯೋರೇವ ಪ್ರತಿಷ್ಠತ್ಯರ್ಧರ್ಚಾಭ್ಯಾಂಜುಹೀಯಂ ವಾ ಅರ್ಧರ್ಧೋ ಸಾರ್ಧರ್ಧೋ ನಯೋರೇವ ಪ್ರತಿಷ್ಠತ್ಯದಯದೇವ ರಚಾಜ್ಯೋತಿ ತಸ್ಮಾದೇ ಕಶ್ಚನ್ ಗುರುಜೋತಿ ಪಾತ್ ಯತ್ವಾ ಏತತ್ ಕಿಂಚಾನಿ ವಾ ಏತತ್ ಕರ್ಯತೇ ತೇ.

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Veda Patah Yajur Veda Prama Patah
2: Om ಿಷೇತ್ವಾತ್ ಓರ್ಜೆ ಊರ್ಜೇತ್ವಾತ್ ವಾಯವ ವಾಯವಸ್ಥಾ ಸ್ಥೋಪಾಯವ ಉಪಾಯವಸ್ಥಾ ಉಪಾಯವ ಇತ್ಯುಪ ಆಯವ ಸ್ಥದೇವ ದೇವೋವ ಸವಿತಾ ಸವಿತಾ ಪ್ರಾರ್ಪಯತು ಅರ್ಪಯತು ಶ್ರೇಷ್ಠತಮಾಯ ಶ್ರೇಷ್ಠತಮಾಯ ಕರ್ಮಣೇ ಶ್ರೇಷ್ಠತಮಾಯೇತಿ ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯಧ್ವಂ ಯಾಯಧ್ವಮಗ್ನಿಯಃ ಅಗ್ನಿಯಾ ದೇವ ಭಾಗಂ ದೇವ ಭಾಗಮೂರ್ಜಸ್ವತೀಃ ದೇವ ಭಾಗಮಿತಿ ದೇವ ಭಾಗಂ ಊರ್ಜಸ್ವತೀಃ ಪಯಸ್ವತೀಃ ಪಯಸ್ವತೀಃ ಪ್ರಜಾವತೀಃ ಪ್ರಜಾವತೀರನಮೇವಾಃ ಪ್ರಜಾವತೀರಿತಿ ಪ್ರಜಾವತೀಃ ಅನಮೇವಾ ಅಯಕ್ಷ್ಮಾಃ ಅಯಕ್ಷ್ಮಾ ಮಾ ಮಾವಃ ವಸ್ತೇನಃ ಸ್ತೇನ ಈಶತ ಈಶತ ಮಾ ಮಾಘಶಗುಂಸಃ ಅಘಶಗುಂಸ ರುದ್ರಸ್ಯ ಅಘಶಗುಂಸ ಇತ್ಯಘ ಶಗುಂಸಃ ರುದ್ರಸ್ಯ ಹೇತಿಃ ಹೇತಿಃ ಪರೇ ಪರಿವಃ ವೋ ವೃಣಕ್ತೋ ವೃಣಕ್ತು ಧ್ರುವಾಃ ಧ್ರುವಾ ಅಸ್ಮಿನ್ ಅಸ್ಮಿನ್ ಗೋಪತೌ ಗೋಪತೌ ಸ್ಯಾತ ಗೋಪತಾವಿತಿ ಗೋಪತೌ ಸ್ಯಾತ ಬಹ್ವೀಃ ಬಹ್ವೀರ್ಯಜಮಾನಸ್ಯ ಯಜಮಾನಸ್ಯ ಪಶೂನ್ ಪಶೂನ್ ಪಾಹಿ ಪಾಹೀತಿ ಪಾಹಿ ಇಷೇತ್ರಿ ಚತ್ವಾರಿ ಗುಂಸತು ಯಜ್ಞಸ್ಯ ಘೋಷತು ಘೋಷದಸಿ ಅಸಿ ಪ್ರತ್ಯುಷ್ಟಂ ಪ್ರತ್ಯುಷ್ಟಗಂ ರಕ್ಷಃ ಪ್ರತ್ಯುಷ್ಟಮಿತಿ ಪ್ರತಿ ಉಷ್ಟಂ ರಕ್ಷಃ ಪ್ರತ್ಯುಷ್ಟಾಃ ಪ್ರತ್ಯುಷ್ಟಾ ಅರಾತಯಃ ಪ್ರತ್ಯುಷ್ಟಾ ಇತಿ ಪ್ರತಿ ಉಷ್ಟಾಃ ಅರಾತಯಃ ಪ್ರಾಪ್ರೇಯಂ ಇಯಮಗಾತ್ ಅಗಾಧ್ಯಷಣಾ ಧಿಷಣಾ ಬರ್ಹಿಃ ಬರ್ಹಿರಚ್ಛ ಅಚ್ಛ ಮನುನಾ ಮನುನಾ ಕೃತಾ ಕೃತಾ ಸ್ವಧಯಾ ಸ್ವಧಯಾ ವಿತಷ್ಟಾ ಸ್ವಧಯೇತಿ ಸ್ವಧಯಾ ವಿತಷ್ಟಾ ತೇ ವಿತಷ್ಟೇತಿ ವಿತಷ್ಟಾ ತಾ ಆವಹಂತಿ ವಹಂತಿ ಕವಯಃ ಕವಯಃ ಪುರಸ್ತಾತ್ ಪುರಸ್ತಾತ್ ದೇವೇಭ್ಯಃ ದೇವೇಭ್ಯೋ ಜುಷ್ಟಂ ಜುಷ್ಟಮಿಹ ಇಹ ಬರ್ಹಿಃ ಬರ್ಹಿರಾಸದೇ ಆಸದೇ ದೇವಾನಾಂ ಆಸದ ಇತ್ಯಾಸದೇ ದೇವಾನಾಂ ಪರಿಶೋತಂ ಪರಿಶೋತಮಸಿ ಪರಿಶೋತಮಿತಿ ಪರಿಶೋತಂ ಅಸಿ ವರ್ಷವೃದ್ಧಂ ವರ್ಷವೃದ್ಧಮಸಿ ವರ್ಷವೃದ್ಧಮಿತಿ ವರ್ಷ

ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣಮಾಮಿ ಮುದಾನ್ವಹಂ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟ

0: ವಂದೇ ಪನ್ನಗಭೂಷಣಂ ಮೃಗಧರಂ
1: ವಂದೇ ಪಶೂನಾಂ ಪತಿಂ
0: ವಂದೇ ಸೂರ್ಯಶಶಾಂಗವಹ್ನಿನಯನಂ
1: ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
0: ಸರ್ವಭಾವನಃ
1: ಹರಶ್ಚ ಹರಿಣಾಕ್ಷಶ್ಚ
0: ಸರ್ವಭೂತಹರಃ
1: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
0: ಭಗವಾನ್
1: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
0: ಭೂತಭಾವನಃ
1: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸೃವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಪರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಃಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
1: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಳಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪದಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಾ ಮಹಾತೇಜಾ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಗಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ ನಕ್ಷತ್ರವಿಗ್ರಹಮತಿ ಗುಣಬುದ್ಧಿ ಲಯೋ ಅಗಮ ಪ್ರಜಾಪತಿ ವಿಶ್ವಬಾಹು ವಿಭಾಗ ಸರ್ವತೋಮುಖ ವಿಮೋಚನ ಸುಸರಣ ಹಿರಣ್ಯಕವಚೋದ್ಭವ ಮೇಘಜ ಬಲಚಾರೀ ಚ ಮಹೀಚಾರೀ ಅಸ್ತುತಸ್ತಥಾ ಸರ್ವಸೂರ್ಯ ವಿನೋದೀ ಚ ಸರ್ವವಾದ್ಯ ಪರಿಗ್ರಹ
2: ಜಾಲರೂಪೋ
1: ಗುಹಾವಾಸಿ ಗ್ರಹಮಾಲಿ ತರಂಗವಿತ್ ತ್ರಿದಶಃ ಕಾಲದೃಕ್ ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತು ಅಸುರೇಂದ್ರಾಣಾಂ ಯುಧಿ ಶತ್ರುವಿನಾಶನಃ ಸಾಂಖ್ಯಪ್ರಸಾದಃ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನಃ ವಿಭಾಗಜ್ಞಃ ಅತುಲ್ಯಃ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸ ವಾಸವಃ ಅಮರಃ ಹೇಮೋ ಹೇಮಕರಃ ಯಜ್ಞಃ ಸರ್ವಧಾರೀ ಧರೋತ್ತಮಃ ಲೋಹಿತಾಕ್ಷಃ ಮಹಾಕ್ಷಶ್ಚ ವಿಜಯಾಕ್ಷಃ ವಿಶಾರದಃ ಸಂಗ್ರಹ ನಿಗ್ರಹ ಕರ್ತಾ ಸರ್ವಚೀರ ನಿವಾಸನಃ ಮುಖ್ಯಃ ಅಮುಖ್ಯಶ್ಚ ದೇಹಶ್ಚ ಕಾಲಹಿಹಿ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲಃ ಬಲರೂಪಭೃತ್ ಸರ್ವಕಾಮಪ್ರದಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಃ ಅವಶಃ ಖಗಃ ರೌದ್ರರೂಪೋ ಅಂಶುರಾದಿತ್ಯಃ ಬಹುರಶ್ಮಿಃ ಸುವಚ್ಛಸೀ ವಸುವೇಗಃ ಮಹಾವೇಗಃ ಮನೋವೇಗಃ ನಿಶಾಚರಃ ಸರ್ವವಾಸೀ ಶ್ರಿಯಾವಾಸೀ ಉಪದೇಶಕರಃ ಅಕರಃ ಮುನಿಃ ಆತ್ಮಾ ನಿರಾಲೋಕಃ ಸಂಮಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪ್ರಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದಃ ಮದನಃ ಕಾಮಃ ಅಶ್ವತ್ಥಃ ಅರ್ಥಕರಃ ಯಶಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಃ ಉದಂಗ್ಮುಖಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥಃ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣಃ ಮೃದುಃ ಅವ್ಯಯಃ ಮಹಾಸೇನಃ ವಿಶಾಖಶ್ಚ ಷಷ್ಠಿಭಾಗಃ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಬೀ ಚಮೂಸ್ತಂಭನಯೇವ ಚ ವೃತ್ತವೃತ್ತಕರಃ ತಾಲಃ ಮಧುಃ ಮಧುಕಲೋಚನಃ ವಾಚಸ್ಪತ್ಯಃ ವಾಜಸನಃ ನಿತ್ಯಂ ಆಶ್ರಿತಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿದಿ ಈಶಾನಃ ಈಶ್ವರಃ ಕಾಲಃ ನಿಶಾಚಾರೀ ಪಿನಾಕಭೃತ್ ನಿಮಿತ್ತಸ್ಥಃ ನಿಮಿತ್ತಂಚ ನಂದಿಃ ನಂದಕಿರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನಃ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲಃ ಬ್ರಹ್ಮ ಪಿತಾಮಹಃ ಚತುರ್ಮುಖಃ ಮಹಾಲಿಂಗಃ ಚಾರುಲಿಂಗಃ ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷಃ ಯೋಗಾಧ್ಯಕ್ಷಃ ಯುಗಾವಹಃ ಬೀಜಾಧ್ಯಕ್ಷಃ ಬೀಜಕರ್ತಾ ಅಧ್ಯಾತ್ಮ ಅನುಗತೋ ಬಲಃ ಇತಿಹಾಸಃ ಸಕಲ್ಪಶ್ಚ ಗೌತಮಃ ಅಥ ನಿಶಾಕರಃ ದಂಭೋ ಹಿ ಅದಂಬಃ ವೈದಂಬಃ ವಶ್ಯಃ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿಃ ಮಹಾಕರ್ತಾ ಅನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಾನ್ ಶಕ್ತಯೇವ ಚ ನೀತಿಃ ಅನೀತಿಃ ಶುದ್ಧಾತ್ಮ ಶುದ್ಧಃ ಮಾನ್ಯಃ ಗತಾಗತಃ ಬಹುಃಪ್ರಸಾದಃ ಸುಸ್ವಪ್ನಃ ದರ್ಪಣಃ ಅಥ ತು ಅಮಿತ್ರವಿಜಿತ್ ವೇದಕಾರಃ ಮಂತ್ರಕಾರಃ ವಿದ್ವಾನ್ ಸಮರಮರ್ದನಃ ಮಹಾಮೇಘನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲಃ ಮಹಾಜ್ವಾಲಃ ಅತಿಧೂಮೋ ಕುತೋ ಹವಿಃ ವೃಷಭಃ ಶಂಕರಃ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಃ ತಥಾಂಗುಲಬ್ಧಶ್ಚ ಶೋಭನಃ ನಿರವಗ್ರಹ ಖಸ್ತಿದಃ ಖಸ್ತಿಭಾಗಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭ ಪರಾಯಣಃ ಕೃಷ್ಣವರ್ಣಃ ಸುವರ್ಣಶ್ಚ ಇಂದ್ರಿಯಂ ಸರ್ವದೇಹಿನಾಂ ಮಹಾಪಾದೋ ಮಹಾಹಸ್ತಃ ಮಹಾಕಾಯೋ ಮಹಾಯಶಃ ಮಹಾಮೂರ್ಧಾ ಮಹಾಮಾತ್ರಃ ಮಹಾನೇತ್ರಃ ನಿಶಾಲೇಹ ಮಹಾಂತಕಃ ಮಹಾಕರ್ಣಃ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸಃ ಮಹಾಕಂಭುಃ ಮಹಾಗ್ರೀವಃ ಶ್ಮಶಾನಭಾಕ್ ಮಹಾವಕ್ಷ ಮಹೋರಸ್ಕಃ ಅಂತರಾತ್ಮ ಮೃಗಾಲಯಃ ಲಂಬನಃ ಲಂಬಿತೋಷ್ಠಶ್ಚ ಮಹಾಮಾಯಃ ಪಯೋನಿಧಿಃ ಮಹಾದಂತಃ ಮಹಾದಂಷ್ಟ್ರಃ ಮಹಾಜಿಹ್ವಃ ಮಹಾಮುಖಃ ಮಹಾನಖೋ ಮಹಾರೋಮಾ ಮಹಾಕೇಶಃ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯಃ ಗಿರಿಸಾಧನಃ ಸ್ನೇಹ ಅಸ್ನೇಹನಶ್ಚವ ಅಜಿತಶ್ಚ ಮಹಾಮುನಿ ವೃಕ್ಷಾಕರ ವೃಕ್ಷಕೇತು ಅನಲ ವಾಯುವಾಹನ ಗಂಡಲೀ ಮೇರುಧಾಮ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣ ಯಜುಃ ಪಾದಭುಜ ಗುಹ್ಯ ಪ್ರಕಾಶ ಜಂಗಭಸ್ತಥ ಅಮೋಘಾರ್ಥ ಪ್ರಸಾದಶ್ಚ ಅಭಿಗಮ್ಯ ಸುದರ್ಶನ ಉಪಕಾರ ಪ್ರಿಯ ಸರ್ವ ಕನಕ ಕಾಂಚನಿಚ್ಛವಿ ನಾಭಿ ನಂದಕರ ಭಾವ ಪುಷ್ಕರಸ್ಥ ಪತಿ ಸ್ಥಿರ ದ್ವಾದಶಸ್ತ್ರ ಅಸನಶ್ಚ ಆದ್ಯ ಯಜ್ಞ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿ ಭಸ್ಮಾಶಯಃ ಭಸ್ಮಗುಪ್ತ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
1: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಃ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಃ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮುಕುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
1: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ಹಿತಕಾಮಃ ಹಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾದಾಧುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
1: ಸುಪರ್ವಣಾ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
1: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋ ಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
1: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹುಃ ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತಾ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿಃ ಪಿನಾಕಧೃತ್ ಉಮಾಪತಿಃ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟಾ ಲವಾಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತಾ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜಾ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕುರ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್, ಯಃ ಪಠೇತ್ ಶುಚಿಃ ಸಾರ್ಥಂ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗಃ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.

ಸರ್ವಾಂಗಂ ಕರ್ಮ ವೈ ಸಫಲಂ ಭವೇತ್ ತಸ್ಮಾತ್ ಸಕಲ ಕರ್ಮಾದೌ ವಿಘ್ನೇಶಂ ಪೂಜಯೇತ್ ಬುಧಃ ಸರ್ವಬಾಧಾ ನಿವೃತ್ತ್ಯರ್ಥಂ ಸರ್ವಾನ್ ದೇವಾನ್ ಯಜೇತ್ ಬುಧಃ ಜ್ವರಾದಿ ಗ್ರಂಥಿ ರೋಗಾ ಚ ಬಾಧಾ ಹ್ಯಾಧ್ಯಾತ್ಮಿಕೀ ಮತಾ ಪಿಶಾಚ ಜಂಬುಕಾದೀನಾಂ ವಲ್ಮೀಕಾದ್ಯುದ್ಭವೇ ತಥಾ ಅಕಸ್ಮಾದೇವ ಗೋಧಾದಿ ಜಂತೂನಾಂ ಪತನೇಪಿ ಚ ಗೃಹೇ ಕಚ್ಚಪ ಸರ್ಪಸ್ತ್ರೀ ದುರ್ಜನಾ ದರ್ಶನೇಪಿ ಚ ವೃಕ್ಷನಾರೀಕವಾದೀನಾಂ ಪ್ರಸೂತಿ ವಿಷಯೇಪಿ ಚ ಭಾವೀ ದುಃಖಂ ಸಮಾಯಾತಿ ತಸ್ಮಾತ್ ತೇ ಭೌತಿಕಾ ಮತಾಃ ಅಮೇಧ್ಯಾ ಚ ನಿಪಾತಶ್ಚ ಮಹಾಮಾರೀ ತಥೈವ ಚ ಜ್ವರಮಾರೀ ವಿಸೂಚಿಶ್ಚ ಗೋಮಾರೀ ಚ ಮಸೂರಿಕಾ ಜನ್ಮಕ್ಷಗ್ರಹ ಸಂಕ್ರಾಂತಿ ಗ್ರಹಯೋಗಾಃ ಸ್ವರಾಶಿಕೇ ದುಃಸ್ವಪ್ನದರ್ಶನಾದ್ಯಾ ಚ ಮತಾ ವೈ ಹ್ಯಾಭಿರೈವಿಕಾಃ ಶವಚಾಂಡಾಲಪತಿತಸ್ಪರ್ಶಾತ್ ಅಂತರ್ಗೃಹೇ ಗತೆ ಏತಾದೃಶೇ ಸಮುತ್ಪನ್ನೇ ಭಾವಿ ದುಃಖಸ್ಯ ಸೂಚಕೇ ಶಾಂತಿಯಜ್ಞಂ ತು ಮತಿಮಾನ್ ಕುರಿಯಾ ತದ್ದೋಷ ಶಾಂತಯೇ ದೇವಾಲಯೇದ ಗೋಷ್ಠೇ ವಾ ಚೈತ್ಯೇ ವಾಪಿ ಗೃಹಾಂಗನೆ ಪ್ರದೇಶೋನ್ನತಂ ಧಿಷ್ಣ್ಯೇ ವೈ ದ್ವಿಹಸ್ತೇ ಚ ಸ್ವಲಂ ಕೃತೇ ಭಾರಮಾತ್ರಂ ವ್ರೀಹಿ ಧಾನ್ಯಂ ಪ್ರಸ್ಥಾಪ್ಯ ಪರಿಸೃತ್ಯ ಚ ಮಧ್ಯೇ ವಿಲಿಖ್ಯ ಕಮಲಂ ತಥಾ ದಿಕ್ಷು ವಿಲಿಖ್ಯ ವೈ ತಂತುನಾ ವೇಷ್ಟಿತಂ ಕುಂಭಂ ನವ ಗುಗ್ಗುಲುಧೂಪಿತಂ ಮಧ್ಯೇ ಸ್ಥಾಪ್ಯ ಮಹಾಕುಂಭಂ ತಥಾ ದಿಕ್ಷ್ವಪಿ ವಿನ್ಯಸೇತ್ ಸನಾಲಾಮ್ರಕೂರ್ಚಾದೀನ್ ಕಲಶಾಂ ಚ ತಥಾಷ್ಟಸು ಪೂರಯೇನ್ಮಂತ್ರಪೂತೇನ ಪಂಚದ್ರವ್ಯಸಿತೇನ ಹಿ ಪ್ರಕ್ಷಿಪೇನ್ನವರತ್ನಾನಿ ನೀಲಾದೀನ್ ಕ್ರಮಶಸ್ತಥಾ ಕರ್ಮಜಂ ಕರ್ಮಜ್ಞಂ ಚ ಸಪತ್ನೀಕಂ ಆಚಾರ್ಯಂ ವರಯೇದ್ ಬುಧಃ ಸುವರ್ಣ ಪ್ರತಿಮಾಂ ವಿಷ್ಣೋ ಇಂದ್ರಾದೀನಾಂ ಚ ನಿಕ್ಷಿಪೇತ್ ತ ಶಿರಸ್ಕೇ ಮಧ್ಯಕುಂಭೇ ವಿಷ್ಣುಮಾವಾಹ್ಯ ಪೂಜಯೇತ್ ಪ್ರಾಗಾದಿಷು ಯಥಾ ಮಂತ್ರಂ ಇಂದ್ರಾದೀನ್ ಕ್ರಮಶೋ ಯಜೇತ್ ತತ್ತನ್ನಾಂನಾ ಚತುರ್ಥ್ಯಾಂ ಚ ನಮೋಂತೇನ ಯಥಾಕ್ರಮಂ ಆವಾಹನಾದಿಕಂ ಸರ್ವಂ ಆಚಾರ್ಯೇನೈವ ಕಾರಯೇತ್ ಆಚಾರ್ಯ ಮೃದ್ವಿಜಾ ಸಾರ್ಧಂ ತನ್ಮಂತ್ರಾನ್ ಪ್ರಜಪೇಚ್ಛದಂ ಕುಂಭಸ್ಯ ಪಶ್ಚಿಮೇ ಭಾಗೇ ಜಪಾನ್ ದೇಹೋಮಮಾಚರೇತ್ ಕೋಟಿಂ ಲಕ್ಷಂ ಸಹಸ್ರಂ ವಾ ಶತಮಷ್ಟೋತ್ತರಂ ಬುಧಾಃ ಏಕಾಹಂ ವಾ ನವಾಹಂ ವಾ ತಥಾ ಮಂಡಲಮೇವ ವಾ ಯಥಾ ಯೋಗ್ಯಂ ಪ್ರಕುರ್ವೀತ್ ಕಾಲದೇಶಾನುಸಾರತಃ ಶಮೀ ಹೋಮಶ್ಚ ಶಾಂತ್ಯರ್ಥೇ ವೃತ್ಯರ್ಥೇ ಚ ಫಲಾಶಕಂ ಸಮಿದನ್ನಾಜ್ಯಕೈರ್ದ್ರವ್ಯೈರ್ನಾಂನಾ ಮಂತ್ರೇ ನವಾಹುನೇತ್ ಪ್ರಾರಂಭೇ ಯತ್ಕೃತಂ ದ್ರವ್ಯಂ ತತ್ಕ್ರಿಯಾಂತಂ ಸರಾಚರೇತ್ ಪುಣ್ಯಾಹಂ ವಾಚಯಿತ್ವಾದೇ ದಿನೇ ಸಂಪ್ರೋಕ್ಷಯೇ ಜಲೈಃ ಬ್ರಾಹ್ಮಣಾನ್ ಭೋಜಯೇತ್ ತಶ್ಚಾದ್ಯಾವದಾಹುತಿ ಸಂಖ್ಯಯ ಆಚಾರ್ಯ ಚ ಹವಿಷ್ಯಾಶೀ ಋದ್ವಿಜಶ್ಚ ಭವೇದ್ ಬುಧಾಃ ಆದಿತ್ಯಾದೀನ್ ಗ್ರಹಾನಿಷ್ಟ್ವಾ ಸರ್ವಹೋಮಾಂತ ಏವ ಹಿ ಋದ್ವಿಗ್ಭ್ಯೋ ದಕ್ಷಿಣಾಂ ದದ್ಯಾನ್ ನವರತ್ನಂ ಯಥಾಕ್ರಮಂ ದಶದಾನಂ ದದಃ ಕುರ್ಯಾದ್ ಭೂರಿದಾನಂ ದದಃ ಪರಂ ಬಾಲಾನಾಂ ಉಪವೀತಾನಾಂ ಗೃಹಿಣಾಂ ವನಿನಾಂ ಧನಂ ಕನ್ಯಾನಾಂ ಚ ಸಭರ್ತೃನಾಂ ವಿಧವಾನಾಂ ದದಃ ಪರಂ ತಂತ್ರೋಪಕರಣಂ ಸರ್ವಂ ಆಚಾರ್ಯಾಯ ನಿವೇದಯೇತ್ ಉತ್ಪಾದಾನಾಂ ಚ ಮಾರೀನಾಂ ದುಃಖಸ್ವಾಮೀ ಯಮಸ್ಪೃತಃ ತಸ್ಮಾದ್ ಯಮಸ್ಯ ಪ್ರೀತ್ಯರ್ಥಂ ಕಾಲದಾನಂ ಪ್ರದಾಪಯೇತ್ ಶತನಿಷ್ಕೇನ ವಾ ಕುರ್ಯಾದ್ ದಶನಿಷ್ಕೇನ ವಾ ಪುನಃ ಪಾಶಾಂ ಕುಜಧರಂ ಕಾಲಂ ಕುರ್ಯಾದ್ ಪುರುಷರೂಪಿಣಂ ತತ್ಸ್ವರ್ಣ ಪ್ರತಿಮಾದಾನಂ ಕುರ್ಯಾದ್ ದಕ್ಷಿಣಯಾ ಸಹ ತಿಲದಾನಂ ದದಃ ಕುರ್ಯಾತ್ ಪೂರ್ಣಾಯುಷ್ಯ ಪ್ರಸಿದ್ಧಯೇ ಆಜ್ಯಾವೇಕ್ಷಣದಾನಂ ಚ ಕುರ್ಯಾದ್ ವ್ಯಾಧಿನಿವೃತ್ತಯೇ ಸಹಸ್ರಂ ಭೋಜಯೇದ್ ವಿಪ್ರಾನ್ ದರಿದ್ರಃ ಶತಮೇವ ವಾ ವಿತ್ತಾಭಾವೇ ದರಿದ್ರಸ್ತು ಯಥಾಶಕ್ತಿ ಸಮಾಚರೇತ್ ಭೈರವಸ್ಯ ಮಹಾಪೂಜಾಂ ಕುರ್ಯಾತ್ ಭೂತಾದಿಶಾಂತಯೇ ಮಹಾಭಿಷೇಕಂ ನೈವೇದ್ಯಂ ಶಿವಸ್ಯಾಂತೇತು ಕಾರಯೇತ್ ಬ್ರಾಹ್ಮಣಾನ್ ಭೋಜಯೇತ್ ಪಶ್ಚಾತ್ ಭೂರಿ ಭೋಜನ ರೂಪತಃ ಏವಂ ಕೃತೇನ ಯಜ್ಞೇನ ದೋಷ ಶಾಂತಿಮವಾಪ್ನುಯಾತ್ ಶಾಂತಿಯಜ್ಞಮಿಮಂ ಕುರ್ಯಾದ್ ವರ್ಷೇ ವರ್ಷೇತ್ ಫಾಲ್ಗುಣೇ ದುರ್ದರ್ಶನಾದೌ ಸದ್ಯೋ ವೈ ಮಾಸ ಮಾತ್ರೇ ಸಮಾಚರೇತ್ ಮಹಾಪಾಪಾದಿ ಸಂಪ್ರಾಪ್ತೌ ಕುರ್ಯಾದ್ ಭೈರವ ಪೂಜನಂ ಮಹಾವ್ಯಾಧಿಸಮುತ್ಪತ್ತೌ ಸಂಕಲ್ಪಂ ಪುನರಾಚರೇತ್ ಸರ್ವಾಭಾವೇ ದರಿದ್ರಸ್ತು ದೀಪದಾನಮಧಾಚರೇತ್ ತದಪ್ಯಶಕ್ತ ಸ್ನಾತ್ವಾ ವೈ ಯತ್ಕಿಂಚಿದ್ದಾನಮಾಚರೇತ್ ದಿವಾಕರಂ ನಮಸ್ಕುರ್ಯಾರ್ ಮಂತ್ರೇ ಮಂತ್ರೇಣ ಅಷ್ಟೋತ್ತರಂ ಶತಂ ಸಹಸ್ರಮಯುತಂ ಲಕ್ಷಂ ಕೋಟಿಂ ವಾ ಕಾರಯೇರ್ಬುಧಃ ನಮಸ್ಕಾರಾತ್ಮಯಜ್ಞೇನ ತುಷ್ಟಾಸ್ಯುಃ ಸರ್ವದೇವತಾಃ ತ್ವತ್ಸ್ವರೂಪೇರ್ಪಿತಾ ಬುದ್ಧಿರ್ ನತೇ ಶೂನ್ಯೇ ಚ ರೋಚತೆ ಯಾಚಾಸ್ಮ್ಯದ್ ಅಹಂ ತೇತಿ ತಯಿ ದೃಷ್ಟೇ ವಿವರ್ಜಿತಾ ನಮ್ನೋಹಂ ಹಿ ಸ್ವದೇಹೇನ ಭೋ ಮಹಾಂ ಸ್ವಮಧಿ ಪ್ರಭೋ ನ ಶೂನ್ಯೋ ಮತ್ಸ್ವರೂಪೋ ವೈ ತದದಾಸೋಸ್ಮಿ ಸಾಂಪ್ರತಂ ಯಥಾ ಯೋಗ್ಯಂ ಸ್ವಾತ್ಮಯಜ್ಞಂ ನಮಸ್ಕಾರಂ ಪ್ರಕಲ್ಪಯೇತ್ ಅಧಾತ್ರ ಶಿವ ನೈವೇದ್ಯಂ ದತ್ವಾ ತಾಂಬೂಲಮಾಹರೇತ್ ಶಿವ ಪ್ರದಕ್ಷಿಣಂ ಕುರ್ಯಾತ್ ಸ್ವಯಮಷ್ಟೋತ್ತರಂ ಶತಂ ಸಹಸ್ರಮಯುತಂ ಲಕ್ಷಂ ಕೋಟಿಂ ಮನ್ಯೇನ ಕಾರಯೇತ್ ಶಿವ ಪ್ರದಕ್ಷಿಣಾ ಸರ್ವಂ ಪಾದಕಂ ನಶ್ಯತಿ ಕ್ಷಣಾತ್ ದುಃಖಸ್ಯ ಮೂಲಂ ವ್ಯಾಧಿರ್ಹಿ ವ್ಯಾಧೇರ್ಮೂಲಂ ಹಿ ಪಾದಕಂ ಧರ್ಮೇನೈವ ಹಿ ಪಾಪಾನಾಂ ಅಪನೋಧನಮೀರಿತಂ ಶಿವೋ ದೇಶಕೃತೋ ಧರ್ಮಃ ಕ್ಷಮಃ.

0: ಪವಿನೋದನೆ ಅಧ್ಯಕ್ಷಂ ಶಿವಧರ್ಮೇಶು ಪ್ರದಕ್ಷಿಣಮಿದೀರಿದಂ ಕ್ರಿಯಯಾ ಜಪರೂಪಂ ಹಿ ಪ್ರಣವಂ ದು ಪ್ರದಕ್ಷಿಣಂ ಜನನಂ ಮರಣಂ ದ್ವಂದ್ವಂ ಮಾಯಾಚಕ್ರಮಿದೀರಿದಂ ಶಿವಸ್ಯ ಮಾಯಾಚಕ್ರೇ ಹಿ ಬಲಿಪೀಠಂ ತದುಚ್ಯತೆ ಬಲಿಪೀಠಂ ಸಮಾರಭ್ಯ ಪ್ರಾದಕ್ಷಿಣ್ಯಕ್ರಮೇಣ ವೈ ಪದೇ ಪದಾಂತರಂ ಗತ್ವಾ ಬಲಿಪೀಠಂ ಸಮಾವಿಶೇದ್ ನಮಸ್ಕಾರಂ ದದಕುರ್ಯಾ ಪ್ರದಕ್ಷಿಣಮಿದೀರಿದಂ ನಿರ್ಗಮಾ ಜನನಂ ಪ್ರಾಪ್ತಂ ನಮಸ್ತ್ವಾತ್ಮ ಸಮರ್ಪಣಂ ಜನನಂ ಮರಣಂ ದ್ವಂದ್ವಂ ಶಿವಮಾಯಾ ಸಮರ್ಪಿತಂ ಶಿವಮಾಯಾರ್ಪಿತ ದ್ವಂದ್ವೋ ನ ಪುನಸ್ತ್ವಾತ್ಮ ಭಾಗ್ ಭವೇದ್ ಯಾವದ್ದೇಹಂ ಕ್ರಿಯಾಧೀನ ಸಜೀವೋ ಬದ್ಧ ಉಚ್ಯತೆ ದೇಹತ್ರಯವಶೀಕಾರೇ ಮೋಕ್ಷ ಇತ್ಯುಚ್ಯತೆ ಬುಧೈಃ ಮಾಯಾಚಕ್ರ ಪ್ರಣೇತಾ ಹಿ ಶಿವಃ ಪರಮ ಕಾರಣಂ ಶಿವಮಾಯಾರ್ಪಿತ ದ್ವಂದ್ವಂ ಶಿವಸ್ತು ಪರಿಮಾರ್ಜತಿ ಶಿವೇನ ಕಲ್ಪಿತಂ ದ್ವಂದ್ವಂ ತಸ್ಮಿನ್ನೇವ ಸಮರ್ಪಯೇತ್ ಶಿವಸ್ಯಾದಿ ಪ್ರಿಯಂ ವಿದ್ಯಾ ಪ್ರದಕ್ಷಿಣಂ ನಮೋ ಬುಧಾಃ ಪ್ರದಕ್ಷಿಣ ನಮಸ್ಕಾರಾಃ ಶಿವಸ್ಯ ಪರಮಾತ್ಮನಃ ಷೋಡಶೈರುಪಚಾರೈಶ್ಚ ಕೃತಾ ಪೂಜಾ ಫಲಪ್ರದಾ ಪ್ರದಕ್ಷಿಣಾನಿ ವಿನಾಶ್ಯಂ ಹಿ ಪಾದಕಂ ನಾಸ್ತಿ ಭೂತಲೆ ಪ್ರದಕ್ಷಿಣಾ ವಿನಾಶ್ಯಂ ಹಿ ಪಾದಕಂ ನಾಸ್ತಿ ಭೂತಲೆ ತಸ್ಮಾತ್ ಪ್ರದಕ್ಷಿಣೇನೈವ ಸರ್ವ ಪಾಪಂ ವಿನಾಶಯೇತ್ ಶಿವಪೂಜಾ ಪರೋ ಮೌನೀ ತಸ್ಯ ಸತ್ಯಾದಿ ಗುಣಸಂಯುತಃ ಕ್ರಿಯಾ ತಪೋ ಜಪ ಜ್ಞಾನ ಧ್ಯಾನೇಶ್ವೈಕೈಕಮಾಚರೇತ್ ಐಶ್ವರ್ಯಂ ದಿವ್ಯ ದೇಹಶ್ಚ ಜ್ಞಾನಂ ಅಜ್ಞಾನ ಸಂಶಯಃ ಶಿವ ಸಾನ್ನಿಧ್ಯಮಿತ್ಯೇತತ್ ಕ್ರಿಯಾದೀನಾಂ ಫಲಂ ಭವೇತ್ ಕರಣೇನ ಫಲಂ ಯಾತಿ ತಮಸಃ ಪರಿಹಾಪನಾತ್ ಜನ್ಮನಃ ಪರಿಮಾರ್ಜಿತ್ವಾತ್ ನ್ಯಬುಧ್ಯಾ ಜನಿತಾನಿವ ಯಥಾ ದೇಹಂ ಯಥಾ ಕಾಲಂ ಯಥಾ ದೇಹಂ ಯಥಾ ಧನಂ ಯಥಾ ಯೋಗ್ಯಂ ಪ್ರಕುರ್ವೀತ ಕ್ರಿಯಾದೀಂ ಶಿವಭಕ್ತಿಮಾನ್ ನ್ಯಾಯಾಜಿತಂ ಸುವಿತ್ತೇನ ವಸೇತ್ ಪ್ರಾಜ್ಞ ಶಿವಸ್ಥಳೆ ಜೀವಹಿಂಸಾದಿರಹಿತಂ ಅತಿಕ್ಲೇಶ ವಿವರ್ಜಿತಂ ಪಂಚಾಕ್ಷರೇಣ ಜಪ್ತಂ ಚ ತೋಯಮನ್ನಂ ವಿದುಸುಖಂ ಅಥವಾಹುರ್ ದರಿದ್ರಸ್ಯ ಭಿಕ್ಷಾನ್ನಂ ಜ್ಞಾನದಂ ಭವೇದ್ ಶಿವಭಕ್ತಸ್ಯ ಭಿಕ್ಷಾನ್ನಂ ಶಿವಭಕ್ತಿ ವಿವರ್ಧನಂ ಶಂಭುಸತ್ರಮಿತಿ ಪ್ರಾಹುರ್ಭಿಕ್ಷಾನ್ನಂ ಶಿವಯೋಗಿನಃ ಏನ ಕೇನಾಪ್ಯುಪಾಯೇನ ಯತ್ರ ಕುತ್ರಾಪಿ ಭೂತಲೆ ಶುದ್ಧಾನ ಭುಕ್ಸದಾ ಮೌನಿ ರಹಸ್ಯಂ ನ ಪ್ರಕಾಶಯೇತ್ ಪ್ರಕಾಶಯೇತ್ತು ಭಕ್ತಾನಾಂ ಶಿವಮಾಹಾತ್ಮ್ಯಮೇವ ಹಿ ರಹಸ್ಯಂ ಶಿವಮಂತ್ರಸ್ಯ ಶಿವೋ ಜಾನಾತಿ ನಾಪರಃ ಶಿವಭಕ್ತೋ ವಸೇನ್ನಿತ್ಯಂ ಶಿವಲಿಂಗಂ ಸಮಾಶ್ರಿತಃ ಸ್ಥಾನುಲಿಂಗಾಶ್ರಯೇನೈವ ಸ್ಥಾನುರ್ಭವತಿ ಭೂಸುರಾಃ ಪೂಜಯಾಚರಲಿಂಗಸ್ಯ ಕ್ರಮಾನ್ ಮುಕ್ತೋ ಭವೇ ಧ್ರುವಂ ಸರ್ವಮುಕ್ತಂ ಸಮಾಸೇನ ಸಾಧ್ಯ ಸಾಧನಮುತ್ತಮಂ ವ್ಯಾಸೇನ ಯತ್ಪುರಾ ಪ್ರೋಕ್ತಂ ಯಚ್ಛ್ರುತಂ ಹಿ ಮಯಾ ಪುರಾ ಭದ್ರಂ ಅಸ್ತು ಹಿವೋಸ್ಮಾಕಂ ಶಿವಭಕ್ತಿರ್ದೃಢಾಸ್ತು ಸಾ ಯ ಇಮಂ ಭಟತೇಧ್ಯಾಯಂ ಯ ಶೃಣೋತಿ ನರಸ್ಸದಾ ಶಿವಜ್ಞಾನಂ ಸ ಲಭತೆ ಶಿವಸ್ಯ ಕೃಪಯಾ ಬುಧಾಃ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮಾಯಾಂ ವಿದ್ಯೇಶ್ವರ ಸಂಹಿತಾಯಾಂ ಸಾಧ್ಯಸಾಧನಖಂಡೇ ಶಿವಲಿಂಗ ಮಾಹಾತ್ಯವರ್ಣನಂ ನಾಮ ಅಷ್ಟಾದಶೋಧ್ಯಾಯಃ ಓಂ
1: ಓಂ ನಮಃ ಶಿವಾಯ ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್ ಓಂ ನಮಃ ಶಿವಾಯ

ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯಸ್ತ್ರಿಗ್ಗಂ ಶಾಯರೈವತಾಯದ್ವಾದಶ ಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Dandi Adigal Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்ல மகனியர்களிகூ நமஸ்கார. ஈ தினத வீடியோ பிராரம்பிசுவதற்கு முன்ச்சு நாரத பக்தி சூத்திரதிந்த ஒன்று சூத்திர அதன் ஹேள்பேக்கு அந்த இஷ்டப்படுத்தீனி. இது பக்தி ஹேகிரபேக்கு அந்த விவரிசித்த சர்வதா சர்வபாவேன ನಿಶ್ಚಿತಿಂತ್ಯೈರ್ ಭಗವಾನ್ ಏವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾಯಿದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಟುಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದರೆ, ಪೂಜಿಸಬೇಕಾದರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ ಏವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು, ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿ ಅಡಿಗಳ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳ್ ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೇನೆ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ದರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು, ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು, ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಆದ್ದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು, ಅಲ್ಲಿ ಕಂಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು, ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು, ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟು ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ, ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ, ಕಣ್ಣಿಲ್ಲ ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ, ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವ ನಿನಗೆ, ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈಲಿಂದ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದರು, ಅವಮಾನ ಮಾಡಿದ್ರು, ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರು ಅಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರ್ಬೋದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು, ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವ್ರನ್ನ ಕಳಿಸಿದರು, ನೀವು ಏನು ಮಾಡಿದಿರಿ ಇವರಿಗೆ ಅಂತ. ಹೌದು, ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವರು ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದು ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡಿಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು. ಕಣ್ಣು ತೆಗೆದು ನೋಡ್ತಾರೆ, ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು. ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲೇ ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕೊಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನು ಮೇಲೆ ತಕ್ಷಣದಿಂದ ನಡೆಯಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸೋ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ, ಲಭ್ಯವಾಗೋ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajurvedam Karma Shaka Adhyayam 25.
4: Atha Panchavimsho Adhyayah. Om Hiranyagarbhah Samavartata Agre Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ಆವಿಧೇಮ ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ ಯಸ್ತೇ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇ ವಾಯಾ ಅಂತರಿಕ್ಷೇ ಮಹಿಮಾ ಸಂಬಭೂವ ಯಸ್ತೇ ದಿವಿ ಸೂರ್ಯೇ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ಸ್ವಾಹಾ ದೇವೇಭ್ಯಃ ಯಃ ಪ್ರಾಣತೋ ನಿಮಿಷತೋ ಮಾಹಿ ತ್ವೈಕ ಇದ್ರಾಜಾ ಜಗಾತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಶ್ಚಂದ್ರಮಾಸ್ತೆ ಮಹಿಮಾ ಯಸ್ತೆ ರಾತ್ರೌ ಸಂವತ್ಸರೆ ಮಾಹಿ ಮಾಸಂ ಬಭೂವ ಯಸ್ತೆ ಪೃಥಿವ್ಯಾಮಗ್ನೌ ಮಾಹಿ ಮಾಸಂ ಬಭೂವ ಯಸ್ತೆ ನಕ್ಷತ್ರೇಷು ಚಂದ್ರಮಾಸಿ ಮಹಿ ಮಾಸಂ ಬಭೂವ ತಸ್ಮೈ ತೇ ಮಹಿಂನೇ ಪ್ರಜಾಪಾತಯೇ ದೇವೇಭ್ಯ ಸ್ವಾಹಾ ಯುಂಜಂತಿ ಬ್ರಧ್ನಮಾರುಷಂ ಚರನ್ ತಂಬರಿತಸ್ಥುಷಾಃ ರೋಚಂತೆ ರೋಚನಾ ದಿವಿ ಯುಂಜಂತ್ಯಸ್ಯ ಕಾಮ್ಯಾ ಹರಿ ವಿಪಕ್ಷ ಸಾರಥೇ ಶೋಣಾ ಧೃಷ್ಣು ನೃವಾಹಾಸ ಯದ್ವಾತೋ ಅಪೋ ಅಗಾನೀಗನ್ ಪ್ರಿಯಾಮಿಂದ್ರಸ್ಯ ತನ್ವಂ ಏತಗ್ಸ್ತೋತರನೇನ ಪಥಾ ಪುನರಶ್ವಮಾವರ್ತಯಾಸಿನಃ ವಸಾವಸ್ತ್ವಾಂಜಂತುಗಾಯತ್ರೇಣಚ್ಛಂದಾಸ ರುದ್ರಾಸ್ತ್ವಾಂಜಂತುತ್ರೈಷ್ಟು ಭೇನಚ್ಛಂದಾಸ ಆದಿತ್ಯಾಸ್ತ್ವಾಂಜಂತು ಜಾಗಾತೇನಚ್ಛಂದಾಸ ಭೂರ್ಭು

ಗಾಯತ್ರಿ ತ್ರಿಷ್ಟುಬ್ ಜಗತ್ಯನುಷ್ಟುಬ್ ಪಂಕ್ತ್ಯಾ ಸಹ ಬೃಹತ್ಯುಷ್ಣಿಹಾ ಕಕುಪ್ ಸೂಚಿಭಿಃ ಶಮ್ಯಂದುತ್ವಾ ದ್ವಿಪದಾಯಾಶ್ಚತುಷ್ಪದಾಸ್ತ್ರಿಪದಾಯಾಶ್ಚ ಷಟ್ಪದಾಃ ವಿಚ್ಛಂದಾಯಾಶ್ಚ ಸಚ್ಛಂದಾಃ ಸೂಚಿಭಿಃ ಶಮ್ಯಂದುತ್ವಾ ಮಹಾನಾಮ್ನ್ಯೋರೇವತ್ಯೋ ವಿಶ್ವಾ ಆಶಾಃ ಪ್ರಭೂವಾರೀಃ ಮೈಘೀರ್ವಿದ್ಯುತೋ ವಾಚಃ ಸೂಚಿಭಿಃ ಶಮ್ಯಂದುತ್ವಾ ನಾರ್ಯಸ್ತೇ ಪತ್ನ್ಯೋ ಲೋಮವಿಚಿನ್ವಂತು ಮನೀಷಯಾ ದೇವಾನಾಂ ಪತ್ನ್ಯೋ ದಿಶಃ ಸೂಚಿಭಿಃ ಶಮ್ಯಂದುತ್ವಾ ರಜತಾ ಹರಿಣೀ ಸೀಸಾಯುಜೋ ಯುಜ್ಯಂತೇ ಕರ್ಮಭಿಃ ಅಶ್ವಸ್ಯ ವಾಜಿನಸ್ತ್ವಚಿ ಸೀಮಾ ಶಮ್ಯಂತು ಶಮ್ಯಂತೀಃ ಕುವಿದಂಗಯ ವಾಮಂತೋ ಯವಂಚಿದ್ಯಥಾ ದಾಂತ್ಯಾನು ಪೂರ್ವಂ ವಿಯೂಯ ಇಹೇಹೈಷಾಂ ಗೃಣುಹಿ ಭೋಜನಾನಿ ಯೇ ಬರ್ಹಿಷೋ ನಮಾ ಉಕ್ತಿನ್ನ ಜಗ್ಮುಃ ಕಸ್ತ್ವಾಚ್ಯಾತಿ ಕಸ್ತ್ವಾ ವಿಷಾಸ್ತಿ ಕಸ್ತೇ ಗಾತ್ರಾಣಿ ಶಮ್ಯತಿ ಕ ಊತೇ ಶಮಿತಾ ಕವಿಃ ಋತವಸ್ತರುತುಥಾ ಪರ್ವಾ ಶಮಿತಾರೋ ವಿಷಾಸತು ಸಂವತ್ಸರಸ್ಯ ತೇಜಸಾ ಶಮೀಭಿಃ ಶಮ್ಯಂತು ತ್ವಾ ಅರ್ಧಮಾಸಾಃ ಪರೋ ಜ್ಞೇಷಿತೇ ಮಾಸಾ ಆಚ್ಯ

ಅಗ್ನಿರಂತರಿಕ್ಷಂ ವೈ ರೇತೋ ನಿಚ್ಛತೆ ಯಥೋ ನಿರುತ್ಯ ಪ್ರತ್ಯಾ ಪಶೂನಾಂ ಗರ್ಭಾ ಪ್ರಪಾದತಾ ಸ್ಥಿರಭಯದುಪ ವಿಧಾನಯತ್ಯಂತರಿಕ್ಷ ತದಮೇ ವೈ ನಮಕರ್ ಗರ್ಭಿಣ್ಯಾನಾಂ ಧತ್ತಿ ಸೂಯತೇ ವಾ ಏಷೋ ಅಗ್ನೀನಾಂ ಯಶ್ಚೀಯತೇ ತಸ್ಮಾದೇಶ ಆಸಂಧಿ ಶ್ರೀದತ್ತಂ ಮಾತರಸ್ಯಾ ಉಪಸ್ಥಾ ಇತೀಯಂ ವಾ ಅಗ್ನೇರ್ಯೋ ನಿಸ್ವೇವೈನೈ ಯೋ ನೋ ಸ್ವೇವೇಶಯತೆ ಚಿತ್ರ ನಿರ್ಪಜ್ಯತೆ.

ಸ್ಯಾಮ್ಯೋಪತಿಷ್ಠತೆ ತಸ್ಮಾದ್ಯಾಯಾವರ ಕ್ಷೇಮ್ಯಮೇತ್ಯಜಾತಿ ತಸ್ಮಾದ್ಯಾಯಾವರಸ್ಯ ಕ್ಷೇಮ್ಯೋನ್ನಂ ಬಭೂವ ಯತ್ರ ಇಷ್ಯಮಾನಃ ಸ್ಯಾತ್ ತದಸ್ಯಾತ್ ತಾಮಜೇ ಪ್ರಜಕ್ರಮಾತ್ ವಿದತಿಷ್ಠತಿ ಯೋಗಕ್ಷೇಮಂ ವಾ ಏತತ್ ಯಸ್ಮಿನ್ ಯಜಮಾನೋ ಭ್ರಾತೃವ್ಯಸ್ಯ ವೃಂಕಾ ಉತ್ ವಾ ವಿಶ್ವೇ ದೇವಾ ಇತಿ ವಿಶ್ವೇಹೀ ಈ ಇದಂ

ಸ್ತ್ರೀ ಅಕ್ಷಯೋಸ್ತುಪದದಾದಿ ಅಕ್ಷಂ ಬ್ರಹದ್ಯದಾವಯಶನ್ವಿಮೀತೆ ಕುತ್ಕೋಶದ್ವಾರತವ ಋತುಭಿರೇವ ಕೃಷತಿ ಇತ್ತಮಪ್ಯಾವರ್ತಯಂತಿ ಕೃಷತ್ಯೇಷಾ ಹಿ ದೇವಾನಾಮೃತತೋ ಅಮುಷ್ಯವಾತ್ ಎತ್ತದಾದಿತ್ಯಸ್ಯಾವೃತವನಪರ್ಯಾವರ್ತಂತೆ ಚಿತ್ರಸ್ಯ ಸ್ನಸ್ತೀತಾ ಸಂಪಾದಯತಿ ತ್ರಿವೃತ್ತಾಗ್ನಿರ್ದ್ವಾದಶ ಸಂವತ್ಸರಂ ವಾಮೀತೆ ಇಂ ವಾಭಿಭೇದಗ್ನಿರ್ಮಾತಿದಕ್ಷತೀತಿ ಯತ್ ಸತ್ಯ ವಾ ಏತತ್ ತ್ರಿಗುಣಂ ಕ್ರಿಯತೇ.

ಯಸ್ಯಾನ್ನಸ್ಯ ನಿರವಧಿ ಯಸ್ಯಾಶ್ನೀಯಾಸ್ಯಾನ್ನಾತ್ಯವರಸ್ಯಾನಿದೈರ್ವೃತ್ಯೇತೇ ಸ್ನೇಹ್ಯ

ಇತ್ಯೂರ್ಜಮಹೇ ಆದದಾತಿ ತಸ್ಯಾ ಅರ್ಥಂ ದದಾತಿ ಕ್ಷೋದಕಾ ಜನಕಾಂಕಾಮದುಗೇಷ್ಟೇಷ್ಟೀಯತೆ ಅಥೋ ಯತ್ನಪುರುಷೋನಂತರಿತೋ ಅಗ್ನಿರ್ವ ಏಷತ್ತರೇತಿರ್ಯದತ್ತರೇತಿ ಪ್ರಿಯಾತನೋ ಯದ್ವೈಷ್ಟ ನರಃ ಪ್ರಿಯಾಯಾಂ ವಾ ಏತತ್ ತನ್ವಾ ಮತ್ನಿಶ್ಚೀಯತೆ ತತನೋ ರಕ್ತೋ ವಿಧೀಯತೆ ಲೋಭಶಂ ವಾ ಏತತ್ ಸದವ್ಯಮೋನಾತಿ

ಪುರಸ್ಪಾದಿತ್ಯಾರತ್ನಾಥೇವಾಭಾಮಿದನತ್ವಾಯನ ಪೃಥಿವ್ಯಾ ಪತ್ನಿಶ್ಚೇತದ್ಯೋಂತರಿಕ್ಷೆ ಸದಿವೀತ್ಯಾರಮೃತಂ ವೈರಣ್ಯಮೃತೇವ.

ಸ್ವಯಮಾತ್ರಣ್ಯೇಯಂ ವೈ ಪ್ರಥಮಾ ಸ್ವಯಮಾತ್ರಣ್ಣಾಂತರಿಕ್ಷಂ ದ್ವಿತೀಯಾಸೌ ತೃತೀಯೇಮಾನೇವ ಲೋಕಾನುಪಾದತ್ತೇಷ್ವ ಮುಖನೋತ್ಸಾಯೀ ಪಾದಯದಿ ಪ್ರಜಾಪತಿಶ್ಚೀಯತ ಏವಾತ್ಯಭವತ್ಯತೋ ಪ್ರಾಣಾನಾಮತ್ರಯತ್ಯೈ ಭೂರತೀತಿ ಪ್ರಾಮಂತ ಪೂರ್ಜೇನ ಭ್ರಾತೃ ವ್ಯವತೀವತ್ಯಾತ್ ಭೂಮಿರಸೇತಿ ಪ್ರತೀಚೀನ ಯದೇವಾಂದಿದುರಸಿ ಭೂಮಿರಸೇತಿ ತಿರಶ್ಚೀಯತದ್ರಂ ಇಯಂ ವಾ ಅಭಿಜರಸ್ಯಾ ಏವಾ ಏತದ್ ಯಜಮಾನೋ ಪ್ರಾದ್ರವ್ಯಂ ಪ್ರಮುಂಜತಿ ನಯಾ ಪ್ರತಿನುದತೆ ನಯಾ ವಿನುದತೆ ತತ್ ಭಾತ್ರವ್ಯಸ್ಯ ವಾ ಏಷ ವಿನೋದ ಕಾಂಡಾತ್ ಕಾಂಡಾತ್ ಪರೋಹಂ ಜೇತಿ ಓ

ಸಾ ಪ್ರತಿಷ್ಠತಿ ಬಸವೋ ವಾ ಇಷ್ಟಗಾನ ವೈದೇ ಬಸವ ಆಯವದೇ ರಮಂತೇಶ ದೂರ್ವೇಷ್ಟಕಾಮುಪದಧಾತ್ಯಾಜಲನ ವಾ ಏತತ್ಕ್ರಿಯತೆ ಪಶೂನಾಂ ಯತ್ಯಾದೈಶಾ ವಾ ಬಭೃತೋ ವಿರೋದ್ಯಜಮಾನ ಲೋಕಮನ್ವೇನ ದಾದಾರಭ್ಯಾ ದ್ರವ್ಯೋ ಮನ್ವೇನ ವೃಂದ ಏತಯಾ ವೈ ದೇವಾಸುರಾಣಾಂ ವಾಮಂ ಪಶೂಂದ್ರಂಜತ ತತ್ವಾಮೃತೋ ವಾಮಂ ವೃತ್ತಾ ಛಂದಾಗಂ ಶಿವೈ ದೇವಾನಾಂ ವಾಮಂ ವಶವತ್ತಚ್ಛಂದಾಗತ್ಯೇವೈತಯಾ ವಾಮಂ ಪಶೂನ್ ಯಜಮಾನೋ ಭ್ರಾತೃವ್ಯಸ್ಯ ವೃಂದೇ ದೈತೇ ತಸ್ಯುಚ್ಛತಿಯಂ ವೈ ವಿರಾಟ್ ಅಥವಾ ಸ್ವರಾಡಸ ಏವರೆ ತಸ್ಯುಚ್ಛತಿಯಂ ವ್ರಜನಯತಿ

ಕಾಭವಂತೆ ಅಥೈಷ ಕೋರ್ಮಸ್ಮಶಾನದಿ ಗೋವಾ ಚೀಯಂತೆ ದೇವ ಕೂರ್ಮೋಪದಿತ್ತೇನಾತ್ಮದಂತಿ ಪಶೂನಾಂ ವಾ ಏಷ ಮೇಧ ಏತಂ ಕೂರ್ಮೋ ಅತೈತೇನ ವಾ ಏಷೋಶ್ಮಶಾನಚಿತ್ತೇನ ಆತ್ಮದಂತಿ ಪಶೂನಾಂ ವಾ ಏಷ ಮೇಧಸ್ತಮೇವೈ ಮೇಧಂ ಪಶ್ಯಂತೇನಂ ಪಶವೋರ್ಮುಚ್ಯಂತೆ ಉಪತಿಷ್ಠಂತೆ ಪ್ರತ್ಯಂಚಸ್ತಾರಯದಿ ಪ್ರತ್ಯಂಚೋ ಹಿ ಪಶವೋ ಮೇಧಂ ಉಪತಿಷ್ಠಂತೆ ತ್ಯಾವಾ ಪೃಥಿವೀಯಜಾ ಸಾಧಯದಿ ತ್ಯಾವಾ ಪೃಥಿವೀ ಪಶವೋ ನೋಪತಿಷ್ಠಂತೆ

ಪುರಸ್ತಾದುಪತಿಷ್ಠಂತಿ ಚತುರ್ವೇಹಿ ಸಂಸಿ ಪ್ರಾಣಶ್ಚಕ್ಷಶ್ರೋತ್ರೇ ಸಾಧಯತಿ ಮೂರ್ಧನ್ಯೋ ಸಾನೀತಿ ಪಂಚ ಪಂಚಾಭಿತಾ ಉಪಧೀಯಂತೆ ಪಶೋಸ್ಸರ್ವೈ ದೇವಾತ್ಮಾತೋಯತ ನತ್ವಾಯತಸ್ಮಾತ್ ಪಶೋ ಪಶ್ಚಾತ್ ವಿರಾಜತಶ್ರೋಣಿ ಮುತ್ತರಸ್ತಸ್ಮಾತ್ರಾಂಗಸಂಹಾನಾ ಇಂದ್ರಾಗ್ನಿ ಅವ್ಯತಮಾನಾತ್ ಇಷ್ಟಗಾಂದ್ರಗುಂಹತಂತರಿಕ್ಷಂ ವಾ ಏಷಾ ಚಿತಿರಂತರಿಕ್ಷಮಿಮಾ ಪ್ರಜಾ ಇಂದ್ರಾಗ್ನೀ ವೈ ದೇವಾನಾಮೋಜೋ ವೃಥಾ ಓಜೋ ವೀರ್ಯಮಿಂದ್ರಾಗ್ನೀ ಓಜಸ್ ಆ ವಾ ಏಷ ವೀರ್ಯಂ ಅತ್ಯತಃ ಪ್ರಜಾನಾಂ ಧೀಯತೆ ಅಥೈತಾದಿಶ್ಯಾ ದೇವಾ ವೈ